ಮಾಡಿದ್ದಲ್ಲ ಬಿಯಾಮಿ ನನ್ಗರ ಗಾಲಿಗೂರ ಬೇಡ ಬೇಡ ವಿಲ್ಲಗಾರ ಇನ್ನ ಸ್ಪಿರಿಟ್ ವುಮನ್ ವಂಜಿನ ಪಾಬೂನ ವಂಜಿನ ಮಾಮಲಿ ವಂಜಿನ ಕುಂಡಾಳ